0: ಮಾಡಿ ಬಜರ್ ಬಜರ್ ನೋ ಡುಂಗ್ರಿ ಆಡಿರೆ ಅಡಿ ಚುಡಸಿ ತಿರಿಯಂ ಅರಂಜಂ ಕಾಂಧ
1: ಹಾಂ ಚಿರಿನ್ ಚಿಕಾಯ ಮಹಾಜನ್ ಸನಾಮ್ ಜುಮಿ ಜಾಗಾ ಜೊತಮಾಮ್ ಹತಾವಕಾ ಉನಾತೆ ಮನೆ ರಸ್ಕತೆ ತಿರಿಯಗಿನ್ ಅರಂಜಂ ಕಾನಾ ಆರ್ ಗೈ ಮಿಹು ಮೆರಮಿನ್ ಗುಪಿಜ್ ಬಾಳೆ ಕುವ
0: ಆಜಮ ಕದಿನ್ ಬಾಂಗ್ಮಾ ಆಮಿ ಮೆಟ್ಟಂ ಕರಿ ಗೈ ಮಿನಾಯಾ
1: ಹೋಯ್ ಮಹಾಜನ್ ಉನಿಯಾ ತುವಾಗೆ ಥೋ ಇಂಗಾ ಹೊಲ್ಲಿನ್ ನ್ಯೂ ಬಾಳೆಯತ್ ಕನ
0: ಹಪೆ ನಾ ಇನ್ ನ್ಯೂ ಹೊಚೆ ಬಿನಾ ಯ ಬಚ್ಚಲ್ ಉನಿ ಕರಿ ಗೈ ದೋ ಇಮನ್ ಬಿನ್ ಅರೆ ತೋವಾ ನ್ಯೂ ಅಡಿಲೆ ಹಾರೋನೋ ಕನ ಹಾಂ ಹಾಂ ಮತ್ತೆ ಥೋಡಾ ಸೂದ್ ಹೋ ಘಟಾ ತಬಿನಾ
1: ಹ್ಞೂ ತಾವ ತ ಪುಚಿ ಅಚ್ಚೋ ತ ಬಾಂಗ್ ಗನೋ ನಾ ತಾವ ತ ಪುಚಿ ಅಚ್ಚೋ ತ ಬಾಂಗ್ ಗನೋ ठेकिया महाजन इमा मुई गापा तिकिन ठीक नुआ डोंगरी से की हिजु में हैं आदोना खानी तियत गोला मा
0: तिकिन एमो तेगा होयो तमा बांग एम कते की परंगत बिना तमा भागे भागे ते बाम इमन खान चोर कते हाता होयो चिया ಹತ್ತಾ ಅದು ಅಜಾಟ್ ಕೆ ಬಂಗ್ ಕನ ಹೇ ಬಜಲ್ ಹಾ ಮಾನ್ ಕನ ಗಪ್ಪ ತಿಕ್ಕಿಂದ ಹಿಜುವ ಹೊಯ್ಸೆ
1: ಸೂತ್ ಕಮರ್ ಭಟ್ ಪಾಡ್ ಮಹಾಜನ್ ಕಪ್ಪ ಹಿಚು ಮೆ ಕಪ್ಪಗಿ ಆಂದೋಲನ ছুটি কট কামা আর তি সম লাগি আলাং তো পাং লাকার লাকার তামা কাপা তিখি ভাঙ্গাট ভুক রেগি তারওয়ারি দিন উকু দহ লিগি এনখান অকয় বাকু নেল নামা আর রূপু সিং দো নন্ডে গিন আন্ডি আকুইয়া আর তিহিংগি তিহিংগি আপন তিনা রিং দো ᱟᱭᱟᱜ ᱢᱮᱢ ᱛᱤᱧ ᱦᱟᱞᱟ ᱨᱩᱣᱟᱹᱲᱟ
2: ᱮ ᱵᱟᱡᱮᱞ ᱵᱟᱹᱵᱩ ᱚᱱᱟ ᱵᱷᱟᱸᱜᱟᱴ ᱠᱚᱨᱮ ᱫᱚ ᱪᱮᱫ ᱮᱢ ᱩᱭᱩᱝ ᱵᱟᱲᱟᱭᱮᱫ ᱠᱟᱱᱟ
1: ᱤᱭᱟᱹ ᱦᱚᱯᱚᱱ ᱵᱟ ᱤᱭᱟᱹ ᱦᱚᱯᱚᱱ ᱵᱟ ᱦᱚᱞᱟ ᱢᱤᱫᱴᱟᱝ ᱢᱟᱸᱫᱟᱨ ᱜᱚᱢᱡᱚ ᱱᱚᱛᱮ ᱨᱮᱜᱤᱧ ᱩᱠᱩ ᱫᱚᱦᱚ ᱞᱮᱫᱟ ᱚᱱᱟᱜᱤᱧ ᱥᱮᱸᱫᱽᱨᱟᱭᱮᱫᱟ
2: ᱟᱫᱚᱢ ᱧᱟᱢ ᱠᱮᱫᱟ ᱥᱮ ᱵᱟᱝ
1: ᱵᱟᱝ ᱜᱩᱰᱩ ᱛᱟᱹᱱᱤᱡ ᱠᱚ ᱟᱹᱛᱠᱤᱨ ᱠᱮᱫᱟ ᱡᱟᱹᱱᱤᱡ
2: ᱟᱨ ᱜᱩᱯᱤ ᱠᱚᱲᱟ ᱠᱚᱫᱚ